ಅಂತ ಪದ ಪದಂತೂ ಸ್ವಚ್ಛತೆ ಬದುಕಜ ಮಾಮ್ ಬೇರೆ ಪಿಕಾಸಿ ಅಪಕ ಕಬಿಜಕಂದ್ ಬಂದದ ಬಂದ ಮೌಜೂಡು ಮಂಜಡಿ ಹಸಿ ನಿಯತ ಜೀಜಪಂಗನ್ ಪ್ರಧಾನ ಮಂತ್ರಿ ಜುಗ ಮನೆ ತಿಪ್ಪದನ್ ಪದಂ ಪನ್ ಯಂಗ್ ಸಮಗಿನ್ ಬಸ ದಯಂ ಪಂಬಂಗನ್ ಬಂಗ್ಸ ಸದಯ ಮಂಚ ತತ್ ಭವ ಯಬಿ ದದಿ ಎಂ ಪತ್ ಪುಜಪಸನ್ ದದಿ ಅಂಕತನ್ ಸತ್ ಇನಿ ತದ್ದಿ ದದಿ ಪಜಪತ್ ಪದಂ ಪನ್ ಡಾಕ್ಟರ್ ಜಿತೇಂದ್ರ ಸಿಂಗ್ ವಕಜಿ ಮಂತ್ರಿ ಪರ್ಸನ್ ದಿ ಪಕ್ ಪಿ ಕೆ ಮಿಶ್ರ ಸೆಕ್ರೆಟರಿ ಉತ್ತಮ ಪ್ರಧಾನ ಮಂತ್ರಿ ಪಕ್ ಶಕ್ತಿಕಾಂತ ದಾಸ್ ಸೆಕ್ರೆಟರಿ ಸುತಮ ಕದುವ ಪ್ರಧಾನ ಮಂತ್ರಿ ಪಕ್ ಟಿ ಬಿ ಸೋಮನಾಥನ್ ಸೆಕ್ರೆಟರಿ ಕ್ಯಾಬಿನೆಟ್ ಇಬು ರಚನಾ ಸಾ ಸೆಕ್ರೆಟರಿ ಜೆಒಪೇತೆ ಪಕ್ ಸಿದಾಮ್ ತದನಿಕಾಂತಿ ಡಿರೆಕ್ಟರ್ ರಾಜಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಸತ ಸಜುಮ್ ಯಾಪಜಾಬ ಸಿನರ್ ಯೈನ ತುದುತ್ ಹದಿದ್ದಯಂ ಪರ್ತಮ್ಮನ್ ಇತು ಸಕಿಯನ್ ಡೊಮಿಕಿಯನ್ ತಡಿ ಕಮಂತ ಸೌಡದ ಸೌಡದ ಪಂಡಿನ ಕಿತಾಮಸಿ ಬಸವಂದಿಗನ್ ಸಿಯಾದನ್ನ ದಾಡಿಯ ಇಂಡಿಯಾ ದಯಂ ಮಚದ ಸಯ್ಯಂಜುತ್ನ ಇಗುತ್ತಯ ಯಗುದೈಕ ದರಿದ್ದಯದ ಉತ್ತರ ಪ್ರದೇಶ ನಿಕಮತೆಯ